ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ

0: ಚತುರ ಘೋಡ ಚತುರ ಘೋಡ ಚತುರ ಘೋಳ ಕ್ಯಾರ ಘೋಳ ಚತುರ ಘೋಳ ಚತುರ ಏಕ ಪೇರ ಯಾ ಘೋಳ ಬೋಲ್ಲ ಯಾ ಚತುರ ಬೋಲ್ಲ ಗ
1: ಯಕ ಚತುರ ನಾ